ಯಮುನೆ ಚಟಕ ವರ ಕಿಸನ್ ಬುರಲಿ ಧರ ಕುಣಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿನ್ಗಾರ್ ಅಲಿ ಚನ್ನನ ನಾಥತ ಉಡುವಿ